0: ಸುಭಾಷಿತನ ರಾಕ ಸುಧಾಕರ ವರವಂಶ ಸಮುತ್ಪನ್ನ ಮಹೋತ್ತಮ ಕ್ಷತ್ರಿಯ ಪರಿಪಾಲಿತ ಭರತ ಸಾಮ್ರಾಜ್ಯ ಧೌರೆಯುಂಡನೈ ನಿಜ ಭುಜ ವೀರ್ಯ ಪ್ರಕಂಪಿತ ಚತುರ್ದಶ ಭೂನ ಸೂರವರೆನ್ನುಲಗು ಶತ ಸೋದರುಳ ಕಗ್ಗರಜುಂಡನೈ ಪರಮೇಶ್ವರ ಪಾದಾಭಿರತ ಪರಶುರಾಮ ಸದ್ಗುರು ಪ್ರಾಪ್ತ ಶಸ್ತ್ರಾಸ್ತ್ರ ವಿದ್ಯಾಪಾರೀನುಂಡೈನ ರಾಜೇಯನಿಗೆ ಮಿತ್ರುಂಡನೈ ಮಾನಸನುಡನೈ ಮನುಗಡ ಸಾಗಿಂತು ನನ್ನನ್ನು ಚೂಚಿ ಪರಿಚಾರಿಕ ಪರಿಮೃತೈ ಪಗುಲ ಬಡಿ ನಗುಟಯ ಅಹೋ ತನ ಪತ್ರತೋ ತುಯುಡರಗು ನನ್ನು ಭಾವಗ ಸಂಭಾವಿಂಪಕ ಸಮ್ಮಾನಿಂಪಕ ಗೃಹಿಣೀ ಧರ್ಮ ಪರಿತ್ಯಕ್ತೈ ಲಜ್ಜಾ ವಿಮುಕ್ತೈ ಪಂಥಕಿ ಕೆಟ್ಟ ಎದುಟ ಏಲಗೇಲಿ ಸೇಯವಲೆ ಅವನುಲೇ ಆ ವಯಸ್ಸು ಮಾರಿನ ಭಾವಕು ಎಗ್ಗೇಮಿ ಸಿಗ್ಗೇಮಿ ವಂತು ವಂತುನ ಮಗನ ಮುಂದೊಕ ಮಗನಿ ಒತ್ತರ ಪರ್ಯಂತಮು ರೆಚ್ಚಿನ ಕಡುಪಿಚ್ಚಿತೋ ಪಚ್ಚಿ ಪಚ್ಚಿ ವೈಭವಮನ ತೇಲಿಂಚು ಆಲಿ ಗೇಲಿ ಸೇಸಿನ ಮಾತ್ರಮುನ ನೆನೇಳ ಕಟಕಟ ಬಡವನೆ ಊರ ಕುಕ್ಕ ಉಚಿತ ಅನುಚಿತ ಜ್ಞಾನಮುತೋ ಮೋರೆತ್ತಿ ಕೂತಲಿಡುನ ಅಲ್ಲಿ ಸರಿಪೆಟ್ಟುಕೊಂಡುನ ಈ ಲೋಕಮು ಮುಗಿ ಮೂಕುಡುಂಡುನ ಅಯ್ಯನನು ದುರ್ವ್ಯಾಜಮನ ಸಾಗಿಂಚು ಯಾಗಮನಿ ತಿಳಿಸಿ ತಿಳಿಸಿ ನೀನೇಳ ರಹವಲೆ ಉಚಿತಿಮಿ ಭೋ ದಿವ್ಯರತ್ನ ಪ್ರಭಾ ಸೌಪೇತಮೈ ಸರ್ವತ್ರ ಸಂಶೋಭಿತಮೈನ ಆ ವೈಷಭಾ ಭವನವು ಬಾಕೇಲ ಬಿಡಿದಿ ಕಾವಲೆ ಐನದಿ ಭೋ ಅಂದು ಚಿತ್ರ ಚಿತ್ರಿತ ವಿಚಿತ್ರ ಲಾವಣ್ಯಲ ಹೊರಲು ಈಗಲೂ ಅವರು ದಿದ್ದುಚ್ಚಾಪೇಕ್ಷ ಬಾಕೇಲ ಕಳುಕವಲೆ ಕಲಿಗಿನದಿ ಭೋ ಸಜೀವ ಜಲಚರ ಸಂತಾನ ವಿತಾನಮ್ಮುಲ ಕಾಲವಾಲಮಗು ಆ ಜಲಾಶಯಮುಲ ಮೇಲ ಕಾಲು ಮೋಪವಲೆ ಮೋಪಿತಿಮಿ ಭೋ ಸಕಲ ರಾಜನ್ಯ ಕೋಟಿನ ಕೋಟಿ ತಡೋ ಕ್ಷಿಪ್ತ ರತ್ನ ಪ್ರಭಾ ನೀರಾಜ ತಮಗು ಮಾ ಪಾದ ಪದ್ಮ ಮೇರ ಅಪಭ್ರಂಶಮಂದವಲೆ ಏತ ಸಮಯಮನಕ್ಕೆ ಪರಿಚಾರಿಕಾ ಪರಿವೃತ ಏನ ಆ ಪಾದಕ್ಕೆ ಪಾಂಚಾಲಿ ಏನ ರಾವಲೆ ವೀಕ್ಷಿಸವಲೆ ಪರಿಹರಿಸವಲೆ ಆ ಜನ್ಮ ಶತ್ರುಗಳೇನೆ ಅನುಮಾನಿಸುತ್ತದೆ ಅರುದಿಂಚಿನ ಮಮ್ಮು ಅವಮಾನ ಬರಮಾನ ಲಜ್ವಾರರು ದಗ್ಧಮನಸುತ್ತುನ್ನವಿ ಮಾಮ ವಿಮುಖುನಿ ಸುಮುಖುನಿ ಜೇಸಿ ಮಮ್ಮಟಕು ವಿಜಯಮು ಚೇಯಿಂಚಿನ ನೀ ವಿಜ್ಞಾನ ವಿಶೇಷ ವಿಭೋಧಿಕ್ಯಮುಲು ಏಮೈನವಿ ಮಾಮ ಪಾಂಚಾಲಿ ಕೃತಾವಮಾನ ಮಾನಸುಡನೈ ಮಾನಾತಿಮಾನ ವರ್ಜಿತುಡನೈ ಮರ್ಯಾದಾತಿಕ್ರಮಣಮುಗ ಮನುತಯ ಪರಿಹಾಸ ಪಾತ್ರಮೈನ ಈ ಬ್ರತುಕೋಪಲೇಖ ಮರಣಿಂಚುಟಯ ఆడుదానిపై పగ సాధింపలేక అసు పరిత్యాగము గావించినాడన్న అపఖ్యాతి ఆపైన వేరొకటియ ఇప్పుడేది కర్తవ్యము మనుటయ మరణిచ్చుటయ
1: చిన్నతనం నుండే రాఘవకు నాటక రంగంపై ఆసక్తి ఉండేది. ఆయన మేనమామ కూడా ఎంతో ప్రోత్సహించేవారు. రాఘవ తన 12వ ఏట మొదటిసారి రంగస్థల ప్రవేశం చేశారు. బళ్ళారిలో షేక్స్పియర్ క్లబ్ను స్థాపించి షేక్స్పియర్ నాటకాలను ప్రదర్శించేవారు. హావభావాలు పలికించడంలో, డైలాగులు చెప్పడంలో రాఘవ అసామాన్యులు అనిపించుకున్నారు.